0: ಹಲೋ ರೇಡಿಯೋ ವಿಶ್ವ. ಮೇಡಮ್ ನಿಮ್ಮ ಏರಿಯಾ ಮಕ್ಕಳು ದೀಪ ಕೊರ್ದು
1: ಬೋಲ್ತೀವಿ.
0: ಯಾಕಂದ್ರೆ ಮೇಡಮ್ ಗಾನ ದೇಹ ಬಂದಿತ್ತು, ಭರ್ಪುರ್ ಗಾನ ದೇಹದಿಲ್ಲ ಗೊತ್ತಿಲ್ಲ. ಹರೇ ರಾಮ ಹರೇ ಕೃಷ್ಣ ಮೊದಲು ದೇವಾನಂದ್ ಜೀವನತಾಮನ್ ಆಯ್ತು ಎಂತ ಗಾನ ದೈನಿ ವರ್ತದ ಗಾನ ಐತೆ ಸಾಕ ಮೇಡಮ್ ಡ್ರೈವರ್. ಅದೇ ಏಕ್ ಮೇಡಮ್ ತುಂಬಾ ಚಾಂಗ್ಲಿ ಬಾತ್ಮಿ ಆಪ್ಲದ ಕಾರ್ಯಕ್ರಮ ಇತ್ತು ವಾಡೋಲ್ ಅವ ಟೈಮಿಂಗ್ ವಾಡೋಲ್ ಆಮೇಲೆ ಕಷ್ಟ ಕರ್ಮಚಾರ್ಯನ್ನ ರಾತ್ರಿ ಆಯ್ತಾ ಇತ್ತವ ಸಂಡೆ ಸಿಗೋದ ಬಾಯರ್ ಗಾನ ರಾತ್ರಿ ಯಾವಾಗ ಪಾಸ್ ದಿವಸ ಆಯ್ತು ಟೈಮಿಂಗ್ ಬೇಕತ್ ರಾತ್ರಿ ಆಕ್ರತೆ ವಾರ ಆಯ್ತು ಬೇಕು ನಾನು ಉಪಕ್ರಮ ಆಪ್ಲ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು,
0: ಧನ್ಯವಾದ ಮೇಡಮ್. ಗಾನ ಅಲ್ಲ ಹರೇ ರಾಮ ಹರೇ ಕೃಷ್ಣ
1: ಕರೆಂಟ್
0: ಬರ್ತುರ್ ರಕ್ಷಾ ಬಂದಿದ್ದ ಗಾನ ಎಲ್ಲ ಹಾಕ್ತಿಲ್ ತನ್ ಬೇಬಿ ಬಹಿನಿತ ನಾತ ಆಪ್ಲ ಈ ಗಾನ ಎಲ್ಲ ಹಾಕಿದ್ದ
1: ನಕ್ಕಿ ನಕ್ಕಿ.
0: ಓಕೆ ಥ್ಯಾಂಕ್ ಯು, ಧನ್ಯವಾದ.